0: जो आवाज लगाए चोटे कर दूंगा।
1: ಸರಿ ತದನು ತಜ್ಜನು ತದಿನಿ ತಜ್ಜನು ತಜ್ಜ ಸರಿತ ಜನತ ಜನುತ